ಚಿತ್ತ ಚೋರಾ ಬೃಂದಾವನ ಸಂಚಾರ ಬಡಾ ಚಿತ್ತ ಚೋರಾ ಬೃಂದಾವನ ಸಂಚಾರ ಗೋಪಾಲ ಗೋಪಾಲ ಹೇ ಮುರಳಿ ಗೋಪಾಲ ಗೋಪಾಲ ಗೋಪಾಲ ಗೋಪಾಲ ಗೋಪಾಲ